ಸುಜನೋ ಚಪನ್ನವ ನಾರದ ಭಕ್ತಿ ಸೂತ್ರ ಗೌಣಿ ತ್ರಿಧ ಗುಣ ಭೇದಾತ್ ಆರ್ತಾದಿ ಭೇದಾದ್ವಾ ಯಾ ಸಂದರ್ಭದಲ್ಲಿ ಅಧಿಕ ವಿವರಣ ಸ ಹರೇದಿದಂ ಪ್ರಿಯಮಿತಿ ಶುಶ್ರೂ

ಸಿದ್ಧೆಲ್ದು ದಾಸವ ಶ್ರೀಪತಿ ನೃಪ ಭಕ್ತೀನಾಂ ಪ್ರವರ ಸಾಧು ಉತ್ತಮ ಸಾತ್ವಿಕೀ ಸ್ಮೃತ. ಯಥಾರ್ಥ ಸಾಹೇ, ಯಾ ಯಾ ಗೋಷ್ಠೀ ಭಗವಾನ್ ವಿಷ್ಣುನ್ನ ಪ್ರಿಯ ಹೇತ್ ಅಸ ಮಾನೂನ್ ಜೋ ಶ್ರದ್ಧಾಪೂರ್ವಕ ಸೇವಾ ಶುಶ್ರೂಷಾ ಕರತೋ ತ್ಯಾಜಿ ತಿ ಸೇವಾ ಮಧ್ಯಮ ಸಾತ್ವಿಕ ಭಕ್ತಿ ಆಹೆ ಶಾಸ್ತ್ರಾಜಿ ಹಿ ಆಜ್ಞಾ ಆಹೆ ಅಸ ಮಾನೂನ್ ಜೋ ಸೇವಕಾ ಪ್ರಮಾಣೆ ಭಗವಾನ್ ವಿಷ್ಣುಂಚಿ ಪೂಜಾ ಅರ್ಜ ಕರತ ಅಸ್ತೋ ತ್ಯಾಜಿ ತಿ ಭಕ್ತಿ ಸಗಳ್ಯಾ ಪ್ರಕಾರಚ್ಯ ಭಕ್ತಿ ಮಧ್ಯೆ ಉತ್ತಮ ಸಾತ್ವಿಕಿ ಭಕ್ತಿ.

ದಿವಸ ಆಂಗಲ ಭಾಂಗಲಾಗ ಭಾಂಗಲ ರಂಗುಬಾಯಿ ಗಂಗುಬಾಯಿ ಹಾತ ಜರ ತಾಲುಜಾ ಹಾತ ಜರ ತಾಲುಜಾ ಬಿಲ್ವರಶಿ ಬಾಂಗ

ಸರಳಪಿ ಸರಳತಿರಪಿ ತಾಲವ ಸರಕಿದು ಸಾಮಂದಿ ವೇಗತ ಬಾಡವ ಆವಾಗ ತಡವ ಭರದ ಕೊಡವ ಉಸಾಮಂದಿ